ɔnu asafarade ɔnu na waka aw obe shilame amama ye bebe bia wo bia me pese o ye selfish kakra emfo bi nka ho